ಆರಾಧಯೆ ವಯಂ ನಿಜ ರಾಷ್ಟ್ರಂ, ಆರಾಧಯೆ ವಯಂ ನಿಜ ರಾಷ್ಟ್ರಂ, ತನುಜಂ ರುಚಂ ಧನುಜಂ ತನುರೋದ್ಧಂ ಜೀವನ್ ಜಯಂ, ಆರಾಧಯೆ ವಯಂ ನಿಜ ರಾಷ್ಟ್ರಂ, ಆರಾಧಯೆ ವಯಂ ನಿಜ ರಾಷ್ಟ್ರಂ.